ಎಂಗನಯ ಸಂಗು ತಾಂಗುವರೇ ಕೇಮಲಿ ಕಮಲ ಪೂಮಲಿ ಪಡಪ್ಪೈ ತಲೆ ಮುಗಡೇರೇ ಇಳವೈರ್ಕಾಯುಂ.

ಸೋಭ್ಯಾಯ ಚ ಸೋಭ್ಯಾಯ ನಮೋ ನಮಃ ಸೋಭ್ಯಾಯ ಚ ಸೋಭ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ